ಸಂಬಂಧಕ್ಕೂ ವಿಜಯ ಸಂಬಾನ ಸಂಬಾನ ಸಂಬಾನ ನಿಮ್ಮ ತೋರೋ ಕಂಕು ಫಾಲ್ ಫಾರ್ಮಸೈ ಜಗ ಫಾಲ್ ಫಾರ್ಮಸೈ ಬಿಚ್ಚಲ ಫಾರ್ಮಸೈ ಅಸಬಾರು ಮದೇ ಕಸಂಬ ಕಂಬ ಮದೇ ಮತ್ತು